ಅಡಿಯಕ್ಕಿನೇ ಪೋಗ ಪೋಗಕ ಪಸ ಮಾಡ್ಕ ವರ್ಷದಾಯ ವಡ್ಡ ಹೋ ತುನಿ ತಾರಿಕಾಲ ಸಂಗಲ್ಕ ಹತ್ತು ಚಲಾಯ ಅಗ್ಗೇ ಕರ್ನಿ ಕೀರ್ತ ವಾಚಿಯ ಬಹ ಲೇಖಾ ಕರ ಸಮಝಾಯ ಥಾವ ನ ಹೋವಿ ಪಾಂದಿ ಸುಣೇ ಕೈ ರುವಾಯ ಮನ ಅಂಧ ಜನಮ ಗವಾಯ ಮನ ಅಂಧ ಜನಮ ಗವಾಯ.